0: ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮನ್ನಾಥ ಶ್ರೀ ಜಗನ್ನಾಥ ಮದ್ಗುರು ಶ್ರೀ ಜಗದ್ಗುರು ಮಮಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರುವೇ ನಮಃ. Salutations to the cosmic self.
1: Módolatom a kozmikus önvalónak.
0: Salutations to Srila Purjisita Pit Parampara.
1: Módolatom a Srila Purjisita Pit Paramparának.
0: My Dhanot Pranam Swabhravat Gurudev, His Holiness Vishwaguru Mahamandalesva Maheshwaranand Purji.
1: Prenám szeretett Guru Devánknak, őszentsége Vishwaguruji Maheshwaranandjinak.
0: Om Namo Narayan to the birthday boy, half sanyasi.
1: Om Namo Narayan, a fél sanyasinak.
0: Happy birthday.